ಜಗದತ್ತಗನ್ನ ಸ್ವಾಮಿ ಹುತ್ತ ಜಗದತ್ತಗನ್ನ ಬಿಡಿದ ಜಗದಲ್ಲಿ ಜಗದಲ್ಲಿ ನಗದಲ್ಲಿ ಜಗದಗೆ ಜಗದೇ ಜಗದ್ದಿರುವ ತನ್ನ ಜಗದತ್ತಗನ್ನ ಜಗದಿಗಿರುವ